0: ಉಂಗುರ ಇನ್ನೇರ ದೂಪಲ್ಲಿ ಯಾರುತ್ತಿನ ಚಾತಲದಿ
1: ನಾ
0: ಆ ಜೋ ಕುರ್ಕುಮಾರ ಅರಂ ದಿಯ ಕುಮಾರ ಸಿ ಅರಂ ದೋನಿ ಸುಕ್ಕಾತ ಮಾರಿ ಸಾಕರೆ ನೇರ ಯರ್ತಿಲು ಸುಕ್ಕಿ ನೇರ ಯರ ಅರಚ ಸಾಕರೆ ಅರಂ ದಿ
1: ನಾ
0: ಮಸರೆ ಕುಮಾರ ತಸಕ್ಕುರಾರ ನೇರ ದೂಪಲ್ಲಿ ಆ ಲಾಮ ಸಾಕರೆ ನೇರ ಯರ್ಹು ಆ ಸಾಕರೆ ದೂಪಲ್ ತಸಕ್ಕುರಾರ ನೇರ ದೂಪಲ್ಲಿ ಲಾಮ ಇದೆ
1: ನಾ
0: doga le genera dumya wuri yar uwa katam dire amma kollo genera yar usun tiyo da talaji
1: naam
0: amma gondin gondin de shi gondin nare shi buro naira de usun dire kama yar u egiptuna a naira dumya wuri yar uwa
1: naam
0: shi kollo sala naira dufal naira tiwa da talaji
1: naam
0: shi kamaro a wandiyare de mondiyare ಮೊದಲನೇ ಉದ್ದೊಂಗೋತೆ ಗಾನ ಬೂ ಗಣಲಂಬೆ amanyoro goloti ya soroka ya karen kuzun era duki tulur
1: dere rolo no do usku e kradoro tratmanga na
0: du usku ari mette pallawe company ce wonta a kala sai nan kamaro fi tulur so kamla fi tulur tiran ko amma sai shiwur da kamaro
1: na'am
0: a je awa borona sha kare yare kamaro ki a naira du indin yar hunto da su da din da furwa na kamaci zuna ri kwa shiwur ari kamanga na duya kayaro takade le jana am so borawan polu shiwure wa zana ri
1: na
0: yo kurungo fulawa de kamara shi takare da kamara ka sun da gambaren dokon nan yar tulu to ngure ne ra dundi a washe a buru do tulu so mara le zana da su yi tuki wanda no
1: ade
0: dan da sai da mister mama ne na landa da su da
1: kira amin amin ya rabbal alamin glazoro umar habib funguro gambore ne lokta gonum an da bonum kurade ma taman kariya ka sai a ne an da rabban gman hello Assalamu alaikum Zold ba kamtuna da jone mare waltuna da bone Assalamu alaikum
2: Ba salam ban da an da
1: Kido assalamu alhamdulillah nduma na jin dana da bone min
2: Assalamu
1: nduma na jin
2: Maryam na jin ga ta
1: koy Maryam gawo ta za koy Zol done Maryam gawo ta zako ye kamgatu da ji Maryam ta zako ye ande akarni mi rolo na ma waltine ande abone zol num da kamgatu ka uta man done kariya ka sai na shandoye ande robe ngami duro da ji harami karuntu tuma gana ko anaptun do aya sauya a futu ta man done kariya ka sai awa gare gade kadda fanuwa de ero walte lenye fulaya kirnyen kirnyen sha da ji faras karuntu ne taman kariya kasu da gonya konyen